ಗಗಮ ದನಿ ಸ ನಿ ಸ ಗ ಗ ನಿ ಸ ಗ ಗ ಮ ದನಿ ದನಿ ದನಿ ದನಿ ದ ದನಿ ನಿ ಸ ಗ ಗ ಗ ಗ ಮ ಗ ಗ ಗ ಮ ದ ದ ನಿ ಸ ನಿ ದ ಮ ನಿ ನಿ ದ ಮ ಗ ಗ ಮ ದ ನಿ ಮ ಲ ರೋ